0: ಆರೋಗ್ಯದಾಯಿನಿ ಚಂದ್ರಘಂಟೇ ಪ್ರಣಮಾಮ್ಯಹಂ.
1: ಮಾ ಚಂದ್ರಘಂಟಾ ದೇವಿ ಕಾ ತೀಸರಾ ರೂಪ ಹೈ ಜೋ ಸಾಹಸ ಔರ್ ಬಲ್ ಕಾ ಪ್ರತೀಕ ಹೈ. ಯೇ ರೂಪ ಹಮೇ ಡರ್ ಕೆ ಖಿಲಾಫ್ ಖಡೆ ಹೋನೆ ಔರ್ ನ್ಯಾಯ ಕಿ ರಕ್ಷಾ ಕರ್ನೆ ಕಿ